0: ಶ್ರೀ ಪೃಥಿವಿವಾಚ ನಮಸ್ತೆ ಪುಂಡರೀಕಾಕ್ಷ ಶಂಖಚಕ್ರಗದಾಧರ ಮಾಮುದ್ಧರಾಸ್ಮಾದದ್ಯತ್ವಂ ತ್ವತ್ತೋಹಂ ಪೂರ್ವಮುತ್ಥಿತ ನಮಸ್ತೆ ಪುಂಡರೀಕಾಕ್ಷ ಶಂಖಚಕ್ರಗದಾಧರ ಮಾಮುದ್ಧರಾಸ್ಮಾದದ್ಯತ್ವಂ ತ್ವತ್ತೋಹಂ ಪೂರ್ವಮುತ್ಥಿತ ತ್ವಯಾಹಮುದ್ಧೃತಾ ಪೂರ್ವಂ ತ್ವನ್ಮಯಾಹಂ ಜನಾರ್ದನ ತಥಾನ್ಯಾನಿ ಚ ಭೂತಾನಿ ಜಗನಾದೀನ್ಯಶೇಷತಃ ತ್ವಂ ಕರ್ತಾ ಸರ್ವಭೂತಾನಾಂ ತ್ವಂ ಪಾತಃ ತ್ವಂ ವಿನಾಶಕೃತ್ ಶೇಷೇಃ ತ್ವಮೇವ ಗೋವಿಂದ ಚಿಂತ್ಯಮಾನೋ ಮನೀಷಿಭಿಃ ಭವತೋ ಯತ್ಪರಂ ರೂಪಂ ತನ್ನ ಜಾನಾತಿ ಕಶ್ಚನ ಅವತಾರೇಷು ಯದ್ರೂಪಂ ತದರ್ಚಂತಿ ದಿವೌಕಸಃ ತ್ವಾಮಾರಾಧ್ಯ ಪರಂ ಬ್ರಹ್ಮ ಯಾತಾ ಮುಕ್ತಿಂ ಮುಮುಕ್ಷವಃ ವಾಸುದೇವಮನಾರಾಧ್ಯ ಕೋಮೋಕ್ಷಂ ಸಮವಾಪ್ಸ್ಯತಿ ಯತ್ಕಿಂಚಿನ್ ಮನಸಾ ಗ್ರಾಹ್ಯಂ ಯದ್ಗ್ರಾಹ್ಯಂ ಚಕ್ಷುರಾದಿಭಿಃ ಬುದ್ಧ್ಯಾ ಚ ಯತ್ಪರಿಚ್ಛೇದ್ಯಂ ತದ್ರೂಪಮಖಿಲಂತವ ಜಯಾಖಿಲ ಜ್ಞಾನಮಯ ಜಯಸ್ಥೂಲಮಯಾವ್ಯಯ ಜಯಾನಂತ ಜಯಾವ್ಯಕ್ತ ಜಯವ್ಯಕ್ತಮಯ ಪ್ರಭೋ ಪರಾಪರಾತ್ಮನ್ ವಿಶ್ವಾತ್ಮನ್ ಜಯ ಯಜ್ಞಪತೇ ನಗ ತ್ವಂ ಕರ್ತಾ ಸರ್ವಭೂತಾನಾಂ ತ್ವಂ ಪಾತ ತ್ವಂ ವಿನಾಶಕೃತ್ ತ್ವಂ ಯಜ್ಞಃ ತ್ವಂ ವಷಟ್ಕಾರಃ ತ್ವಮೋಹಂಕಾರಃ ತ್ವಮಗ್ನಯಃ ತ್ವಂ ವೇದಾಃ ತ್ವಂ ತದಂಗಾನಿ ತ್ವಂ ಯಜ್ಞಪುರುಷೋ ಹರೇ ಮೂರ್ತಮದೃಶ್ಯಂಚ ದೃಶ್ಯಂಚ ಪುರುಷೋತ್ತಮಃ ಯಚ್ಚೋಕ್ತಂ ಯಚ್ಚ ನೈವೋಕ್ತಂ ಮಯಾತ್ರ ಪರಮೇಶ್ವರಃ ತತ್ಸರ್ವಂ ತ್ವಂ ನಮಸ್ತುಭ್ಯಂ ಭೂಯೋ ಭೂಯೋ ನಮೋ ನಮಃ. ಶ್ರೀಯಃಪತಿಯನುಡೆಯ ಪರಿಪೂರ್ಣ ಅನುಗ್ರಹತ್ತಿನಾಲೆ ವಿಶೇಷವಾಗ ವೇದ ವಚನತ್ತುಡನ್ ஆரம்பிக்கப்பட்டு உயர்ந்ததா இருக்கும்படியான பீஷ்மஸ்துதியுடன் கூட உயர்ந்ததான நிருசிம்மஸ்தோத்திரத்துடன் உயர்ந்த இராமாயண சாரமும் உயர்ந்ததா இருக்கும்படியான பூஸ்துதியுடன் மங்களமாக முடிந்திருக்கிறது. இதை படித்து இன்புறுவோமாக.
1: FM Rainbow 101.9

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ 101.9 FM. ನಮಸ್ತೆ ಹಲೋ ಆದಾಬ್ ಕೆ ಸೆಗ್ಮೆಂಟ್ ಮೇ ಹಮ್ ಬಾತ್ ಕರ್ ರಹೆ ಥೆ ಎವರ್ ಗ್ರೀನ್ ಸಾಂಗ್ಸ್ ಔರ್ ಐಕಾನಿಕ್ ಬಾಲಿವುಡ್ ಡೈಲಾಗ್ಸ್ ಕೆ ಬಾರೇ ಮೇ. ದೋಸ್ತೋ, ಬಾಲಿವುಡ್ ಕಾ ಗೋಲ್ಡನ್ ಎರಾ ವೋ ಥಾ ಜಬ್ ಗಾನೆ ಸಿರ್ಫ್ ಮ್ಯೂಸಿಕ್ ನಹೀ ಎಮೋಷನ್ಸ್ ಹುವಾ ಕರ್ತೆ ಥೆ. ಮೊಹಮ್ಮದ್ ರಫಿ ಸಾಹಿಬ್ ಕಿ ಆವಾಜ್, ಲತಾ ಮಂಗೇಶ್ಕರ್ ಜೀ ಕಿ ಮೆಲೋಡಿ, ಕಿಶೋರ್ ಕುಮಾರ್ ಜೀ ಕಿ ಎನರ್ಜಿ, ಯೆ ಸಬ್ ಆಜ್ ಭೀ ಲೋಗೋ ಕೆ ದಿಲೋ ಮೇ ಜಿಂದಾ ಹೈ. ಔರ್ ಕುಛ್ ಗಾನೆ ತೋ ಐಸೆ ಹೈ ಜೋ ಕಭಿ ಪುರಾನೆ ನಹೀ ಹೋತೆ. ದೋಸ್ತೋ, 60s ಔರ್ 70s ಕೆ ದೌರ್ ಮೇ ಜಬ್ ಮೊಹಬ್ಬತ್ ಆಂಖೋ ಸೆ ಶುರು ಹೋತಿ ಥಿ ಔರ್ ಗಾನೋ ಸೆ ಖತಮ್, ತೋ ರಾಜೇಶ್ ಖನ್ನಾ ಜೀ ಕಿ ಯೇ ಗಾನಾ ಮೇರೆ ಸಪ್ನೋ ಕಿ ರಾನಿ ಕಬ್ ಆಯೇಗಿ ತು. ಔರ್ ಜಬ್ ಭಿ ಪ್ಯಾರ್ ಕಿ ಬಾತ್ ಆತಿ ಹೈ ತೋ ಏಕ್ ಗಾನಾ ಖುದ್ ಬ ಖುದ್ ಹೋಟೋ ಪೆ ಹಿ ಆ ಜಾತಾ ಹೈ, ವೋ ಹೈ ಲಗ್ ಜಾ ಗಲೇ. तो चलिए सुनते हैं इस मास्टर पीस को.

0: ಅವರಿಗೆ ಕುಮ್ಕಳಿಗೆ ನಫರತೋ ಕೇ ಜಹಾನ್ ಮೇ ಹಮಕೋ ಪ್ಯಾರ ಕೀ ಬಸ್ತಿಯಾ ಬಸಾ ಚಲೀ ಹೈ.
1: जी जी, हमसे जुड़ने के लिए धन्यवाद जी जी, थैंक यू.

0: ತರಿಕಿಟತೋ
1: ಏ
0: ತರಿಕಿಟತೋ ತರಿಕಿಟತೋ
1: ಮರಿಕಾ ಸೆಪಟ್ಲೋ ನ್ಯೂಸ್ ಹೆಡ್ಲೈನ್ಸ್.

ಹೇ ಸಾಂಸ್ ಕೈಸೆ ಹಯಾತೋ ಮೌತ್ ಕಾಯೆ ಸಿಲ್ಸಿಲಾ ಪಡಾ, ಕೈಸೆ ಹಯಾತೋ ಮೌತ್ ಕಾಯೆ ಸಿಲ್ಸಿಲಾ ಪಡಾ, ಬಸ್ ಇತನಾ ಜಾನ್ನೆ ಕೇ ಲಿಯೇ ಚಲ್ ರಹಿ ಹೇ ಸಾಂಸ್, ಕೈಸೆ ಹಯಾತೋ ಮೌತ್ ಕಾಯೆ ಸಿಲ್ಸಿಲಾ ಪಡಾ. ಮಖ್ತಾರ್ಜ್ ಕರ ರಹಾ ಹೂ ಕೆ ತಾಹಿರ್ ಭಿ ಆಖರಿಶ್, ತಾಹಿರ್ ಭಿ ಆಖರಿಶ್ ಅದಮ್ ಆಬಾದ್ ಚಲ್ ದಿಯಾ, ತಾಹಿರ್ ಭಿ ಆಖರಿಶ್ ಅದಮ್ ಆಬಾದ್ ಚಲ್ ದಿಯಾ, ದರ್ಯಾ ಸುಕೂನ್ ಕೆ ಲಿಯೇ ಸಾಗರ್ ಮೇ ಜಾ ಪಡಾ, ದರ್ಯಾ ಸುಕೂನ್ ಕೆ ಲಿಯೇ ಸಾಗರ್ ಮೇ ಜಾ ಪಡಾ.